ಯಮುನೆಚಕಠವರ ಕಿಸನ್ ಬುರಲಿ ಧರ ಕುನಿ ಮನೆಗಿರಿ ಧರ ನರವರ ನಟವ ಕುಂಜವನಿ ಕೇಳತು ರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನನನ ನಾಚತ ಉಡುವಿ ಬಹಾರ್ ಕಿತಿ ಅಲ ಗೋಪ ಗೋಪಿಕಾ ಕನಯ್ಯ ಸಖ ಛೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ ಅಸಾ